ಬೋಯೇ ಅವಸರಂತ ದಲ್ ಪಾಯಾ ಅಂತರ ಜಾಮಿ ಆಪ ಪ್ರಭ ಸಭ ಕರೇ ಕರಾಯಾ ಪತೇತ ಪನೀತ ಕಣೇ ಕರೇ ಠಾಕರ್ ವಿರದಾಯಾ ಮತ್ ಪೂಲೂ ಮನಖ ಜನ ಮಾಯಾ ಪರಮಾಯಾ ನಾನಕ ತಿಸ ಪತ ರಾಖಸೀ ಜೋ ಪ್ರಭ ಪಹರಾಯಾ ಪ್ರಭ ಮಹಲಾ ಪಂಜವಾ ಮಾಟೀ ತೇ ಜಿನ ಸಾಜ್ಯಾ ಕರ ದಲ ಬದೇ ಅನಕ ಸಿಂದರ ಮನ ಮಾಯ ಟಕೇ ನಿರ್ಮಲ ಅಂದ್ರ

ಮಂಗಳಗಾ ಅಂಬರ್ತ ಪ್ರೀಗ ಅಂಬರ್ತ ಪ್ರೀಗ ನಾಮ ಅಂದಲೇಟು ಅಂದಲೇಟು ನೀ ಓ ಜುಹೇ ಬಹು ಪ್ರಕಾರ ಸುಂದರ ಮೋನಿ ಮೋನಿ ಮಹಾಪಜಿತ್ತರ ಅಂಚಲ್ ಮಹಾಪಜಿತ್ತರ ಚಾಂಚಲ ಅನಕ ಪಾವ ದಸಾವೇ ಹೋಯೇ ಠೀಠ ಮಿಠಿ ಮನೆ ಲಾಗೇ ನಾಮ ನೈನ ಆವೇ ಗ್ರಹ ಬಣೆ ತೀರೇ ಭರ್ತ ಪೂಜಾ ಪಾಠ